0: ಯಾವ ಉದೇ ಹತಾಯಿ ಹತಲಿ ಹೈ
1: ವೇಹಸ ನಿವರ್ಣ ರಿದ್ಮಯ www.liveFM.lk
2: Live FM.